ಅಂಧಗತ್ತೆ ಅಂದದ್ದಾಯಿಗೆ ಅರ್ಧರಾತ್ರಿ ಸಂದದ್ದಾಯಿಗೆ ಅಂಧಗತ್ತೆ ಅಂದದಾಯ ಅರ್ಧರಾತ್ರಿ ಸಂದದಾಯ ಅಂದಮಂಟೆ ಚಿಕ್ಕುಲಾಯ ಅಂದಮಂತ ಚಿಂದಿಪೋಯೇ ಹಾ ಕಟ್ಟುಕುಂಟೆ ಏಮೌತದೋ ದೀನದಂತ ಕಟ್ಟುಕುಂಟೆ ಏಮೌತದೋ ಅರೆ